ತಪಲ್ಲ ಪಮನ್ನ ಗಜ್ಜಯ ಕುನಾಕ ಸತ್ರಿ ಚೇತನ ಪಮನ್ ಅಲತ್ಪರ ಪಕಲನ್ ಪಮನ್ ಲಕಸ್ ಪಮನ್